ಜೀವಿ ಮನಸ್ಸು ತೆರನು ಚೀಲ್ಚಲೇವು. ತೆರಕು ಇವ್ವಲ ಜೀವಿ ದೇವುಡವ್ವಲನುಂಡು, ತೆರಕು ಇವ್ವಲ ಜೀವೀ